ನೆಟವಿನ ಸಿಂಧು ಅಹನಾಥರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ್ಬ ಕ್ಯಾಮಿ ನಮ್ www.liveFM.lk ಸೈಟ್ ಕಡೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ඔබ ආදරය කරන ක්ලාසික් රේඩියෝ රේඩියෝ ගාඩන් ටියුනින් රේඩියෝ FM යන ඇප් හරහා වගේම

ಒಬ ಆದರೆ ಕರನ ನಿರುತ್ತುರುವಮ ಒಬಲಂಗರದನು ಲೈವ್ ಎಫ್ ಎಂ ದೆನ್ ಲೋವ ಸುಪತಲ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವ ಕೊಸೇ ಶ್ರುನಿಯ ಕಲೆ ಬಟ್ಟೊಬಟ ಸಾತಿನ್ ದೆ ಅಂಚಹ ಶ್ರುನಿಯ ಕಿರೀಟ ಒಬಲ್ ನೇಮ ಸೇನ್ ಲೈಫ್ ಎಂ ಕರ್ ತುಚ್ಮಾಯಿ ಈ ಮಹಂಗು ಅವಸ್ಥಾವ ವೆತ ಅಪವ ಉಸವಾ ತೆಬು ಶ್ರಾವಕ ಒಬಟ ಸ್ತುತಿ ಲೈವ್ ಎಫ್ ಎಂ ನೊನವತ

0: ಇಂದು ಅಹನಾಥರೇ ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ್ಬ ಕೆಮ www.livefm.lk ಸೈಟ್ ಕರೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವ ಕೊಸೇ ಶ್ರವಣೆಯ ಕಲೆ ಹಾಕಿ
1: livefm.lk

0: ನೆಟವಿನ ಸಿಂಧು ಅಹನಾಥರೇ ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ್ಬ ಕೆಮತಿ ನಮ್ ಹದವತೆ ಸ್ಪರ್ಶಯ ಒಬ್ಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಎನ್ ಆಪ್ ಹರಹ ವಗೇಮ ತವತ್ ವೆಬ್ಬಡವಿ ಗಣನಾವ ಕೊಸೆ ಶ್ರವಣೇ ಕಲೆ ಹಕಿ
1: livefm.lk

0: ನೆಟವೆನ ಸಿಂಧು ಅಹನಾತರೇ ಹಿತ ಸಣ್ಣ ಸಣ್ಣ ಸಿಂಧು ಹಣ್ಣತ್ ಒಬ ಕೆಮತಿ ನಮ್ www.lk ಸೈಟ್ ಕರೆಗಿನ್ ಕ್ಲಕ್ ರೋಸರಾ ಸೇಟು ದಿಸವನಂದುನು ಹದವತೆ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹಾ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ ಒಸ್ಸೇ ಶ್ರವಣೆಯ ಕಲೆ ಹಕಿ
1: livefm.lk

0: ಕರವೇನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನಾತ್ ಒಬ ಕೆಮತಿ ನಮ್ www.liveFM.lk ಸೈಟ್ ಕರೆಗೆ ಹಿಂ ಕ್ಲಿಕ್ ಮಾಡಿ ಕ್ಲಾಸಿಕ್ ರೇಡಿಯೋ ಸ್ನನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹಾ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೆ ಒಸ್ಸೇ ಶ್ರವಣೀಯ ಕಲೆ ಹಕ್ಕಿ
1: liveFM.lk